ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ

ಬುರಮೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ

ಕ್ರಮಲ ಸಂಸಾರಂಬುದು ಸುಗ ಮುರುಗಕು ರಾಮ ನಾಮ ಮರುಗಕು ಮತಿ ಭ್ರಮಲೋ ಬಡಕುಮ ಕೋಡೆ ಕಾಡವು ಗಾಕುಮಾ ಮದಮಚ್ಚ ರಂಬುನ ಕೊಂಟೆ ಪನುಳಗು ಹೋಕುಮಾ ಮದಮಚ್ಚ ರಂಬುನ ಕೊಂಟೆ ಪನುಳಗು ಹೋಕುಮಾ ಮೂಡು ಮೂರೆಲ ಜಾನಡಿ ವಲ ಮೂತ್ರ ದೇಹಮು ನಿಲುವದೆಪ್ಪುಡು ಮೂಡು ಮೂರೆಲ ಜಾನಡಿ ವಲ ಮೂತ್ರ ದೇಹಮು ನಿಲುವದೆಪ್ಪುಡು ಮೇಡಿ ಪಂಡು ವಿದಂಬು ಪಸಜಡಿ ಊಡಿಪೋವುನ ವ್ರಾಲಿಪೋವುನ ರಾಮನಾಮು ಮರುವಕು ದುರ್ಭ್ರಮಲ ಸಂಸಾರಂಬು ದೂತುಗ ಮುರುವಕು ರಾಮನಾಮವು ಮರುವಕು ಎಂದು ಕೋನಿ ರಾಕಡಾ ಏ ಪನಿಯ ರುಂಗಕ ಎಂದ ಕೋಕಡಾ ಏ ಪನಿಯ ರುಂಗಕ ಎಂದು ಕೋನಿ ಎಂದರೋ ಪೋಯಿರಿ ಕ್ರಮಂಬುಗ ಎಂದರೋ ಪೋವುತ್ತುನ್ನಾರು ಎಂದರೋ ಪೋಯಿರಿ ಕ್ರಮಂಬುಗ ಅಂದರಿಗೆ ಯಾ ಚಾವು ದಪ್ಪದು ನಲ್ಲ ಕೈಯ್ಯ ರಾಮನಾಮ ಮರುವಕು ದುರ್ಭ್ರಮಲ ಸಂಸಾರಂಬುದು ಸುಗ ಮುರುವಕು ಕಾಮ ಕ್ರೋಧ ಮುಲಲ ಬಡಿ ಗತಿ ಗಾನ